ಇದ್ದಾರ ಪಾರಸಿಕ ನಾಯಿಂದಾರ ರಾಜ್ಯ ನಾಯಿದ್ದಾರ ಪಾರಸಿಕ ನಾಯಿದ್ದಾರ ಮನೆ ನಗರ ದುಇ ಭಾಯಿ ಬಂತ ಬಂತು ಎಲೆ ಬಹಾರ

ಅಂಕೆ ತಕ್ಕೊಳ್ಳಿದ್ರು ಅಮರ್ ಕಥ ಅಮರ್ ನಾ ತುಂಬಲಾ ಇದಕ್ಕೆಂತ ಎಲ್ಲ ಸರ್ಕಾರ ತಕೊಯ್ಲ ಅತಿ ಗೋತ್ ನಾ ಮಾರ ಗೋತ್ ಲಗ ಬೋಲಿ ಗೋತ್ ಕೆ ಮಾರಲೆ ಸೆತ್ಕಿ ಅರೆ ತಮರ್ ದನ ಗಲ ಪಿಲಾ ಮಾರಲೆ ಸೆತ್ಕಿ ಸೋಣ ಬುದೆ ಕಾಯ್ ನಾಯ್ ಗಾಡ್ಡು ಕೆ ನೀ ದವಾ ಅತಿ ಕುಕುಡಾ ಗೋಟೆ ಗಾಡ್ಡು 200 ಟಂಗಾ ದವಾ ಅತಿ ತೇವಿ ತಾರ್ಸಿ ತೇ ಜು ಅಲೆ